ವಿಷ್ಣು ಭಕ್ತ ರಾಮನಾಯ್ ಹೈನಿ ಖನ್ನಾ ನುಮಿತ್ ಪುಚಾರುಯ್ತಾನಬ ವಕ್ತವೀರ್ ಹನುಮಾನ್ ಖುರುಂಜರಿ ನನಾಯ್ನ ಸಕ್ಜರಿ ನಂಗಿನ ಗುನ್.

ನಾಯಿದೆ ಲೈಬಗೆ ನಹಾಕ್ಬು ಸಕ್ ಊದಬ ಇಬುಂಗೋ ಉಹನ್ಬಿರೋ ನನಾಯ್ದ ನಂಗಿ ಸಿಂಗ್ಲಬ ಸಕ್ತಂ ಮರುತನ ಒಯ್ಜಗೆ ಪೇಂಜಬ ನಂಗ್ದಬು ಸೋಂಜಗೆ ಥಮ್ಮುಯಿಸಿದ ಸೋಂಜರಿ ನಂಗಿನಗುನ್ ಅಮಂ ಅಂಗಾನ್ ಖಾಯಿರುವ ಸಕ್ ಊದಬ ಇಬುಂಗೋ ಖುರುಂಜರಿ ನಚಾನಾ.

ಮತಮಿಷೆಗೆ ಕುದೋಲ್ ತಾವಿಡೆ ಥೌರಂ ಸಂದುಕ್ತನ ತಹಂಜರಿ ಬಾಸಿ ಆಕಾಶವಾಣಿ ಫಲ್ಗಿ ಎಫ್ ಎಂ ಸಂಗಾಯ್ ಚನಲ್ ದಿಗಿನಿ ಹೌಸಿಕ್ ತಾಬಿರಸಿ ರೇಡಿಯೋ ಕ್ಲಾಸ್ ಚನಿಗ ಹುಂಫುತರ ಮಪ್ಪಲ್ ಶುಭದಾಂಗಕ್ತ ಕ್ಲಾಸ್ ಏಟ್ ಮಣಿಪುರಿ ಲೈಡಿಕ್ ಲೈಸುಗಿ ಲೆಸನ್ ತರೇಟ್ ಯಲಮ್ಮು ನುಂಶಿಬ ಥೌರಂ ಅಸಿ ಡಿಪಾರ್ಟ್ಮೆಂಟ್ ಆಫ್ ಎಡುಕೇಶನ್ ಎಸ್ ಸಮಗ್ರ ಶಿಕ್ಷಾ ಮಣಿಪುರ್ಗಿ ತಿಂಗ್ಬಾಂಗಲೋಯ್ನ ಸಂದೊಕ್ಚಬ ಥೌರಂನಿ

0: ಲೂಕ್ರಭ, ಐಗೆ ಮೈತೈಗೆ ಜಗೋಯ್ವು ಕರಮ್ನ ಹಾಪ್ಕನಿ. ಆ ಗೋವಿಂದ ಇವುಗೋ ನನ್ನ ಐವತ್ ಥೌಸಂಡ್ ಬಿಯುಕ್ಕೋ ಕೈ ಮತ್ತವನ ಅಶುಕ್ ಲೂಕ್ರಭ ಬಿ ಹೋಗಿ ತಂಥ ಆಸಿದ ಮೈತೈ ಮಾಗಿ ಜಗೋಯ್ ತಂಥ ಸಾನ ಸಾಕ್ರೇನ ಅಯ್ಯ ವಶಿ ಬಿ ಹೋಗಿ ತಂಥ ಅದು ಹೇನ ಕಣ್ಕನಗೆ ಕಲ್
1: ಕಯಾದ ಫಜರವ ಮೊಗ್ಲವ ಅಮದಿ ಅಹೋಮಿಯ ಅನೇಗಿ ಅಪುನ್ಮಗಿ ಮಸಕ್ ರಾಣಿ ನಖೋಯ್ ಪುಮ್ನಮಕ್ ತಾವ್ ನುಂಗ್ಸೀನ ಏಂಗೋ ನುಂಗ್ಸೀನ ಊವನೆ ಪಾಮೂನ ಲೋಯ್ನೌ ಪಾಮೂನ ತಿನಗನೆ ಮಪು ಒಯ್ಗೆ ಖಲ್ಲವದಿ ಯಕ್ನಬ ಖಕ್ ಥಮ್ಗೆ ಖನ್ಗನು ಪುನ್ಸಿನ್ಬ ಹಾಯ್ಬಸೆ ಅಕನ್ಬನೆ ಮಸೆ ನಾಯ್ತೋಮ್ ತಾವಸಿಂದ ಖಂಗಲ್ಲೋ ಮಸೀನಿನೆ ಲೈಂಗಾಕ್ಲೋನ್ ಹೈರಿವಸೆ ಸನೌಕ್ತೋನ್
2: ಎಂಬುಂ ಸನಾಯಥಂಗ್
1: ಮಸಿಗೆ ಲಂಕೋಯ್ ಖೋಂಗ್ಸತ್ ಅಸಿಗಿದಮಕ್ತ ಕೃತಿ ಚಂದ್ರ ಬೋರ್ ಬರುವಾನ ಕರಿ ಥೌರಾಂಗ್ ತೌರಿವ ಹಾಯು ತಾಸೆ
2: ಎಂಬು ಬೋರ್ ಬರುವಾಗಿ ಮತಿಕ್ಸಿ ಅಂಗಕ್ಪನೆ ಮೀದಿ ತಂಬು ತಂಕೋ ಸಗೋಲ್ ಸಮೂ ಪೌವ ಕೀರ್ತಿ ಚಂದ್ರನ ಏಂಬದ ಲೈಮಾಯ್ದ ಕುಂಥದನು ಖಾಂಗೆ ತುರೇನ್ ಮಪಾ ನೋಯ್ಜರವಸು ಉಮಂಗ್ ವಮಂಗ್ ಓಯ್ಬ ಅಕೋಯ್ಬಸಿದ ಮೀಗಿ ಲಿಚತ್ಸತ್ತವ ಸಾಗ ಮನವ ಮೀ ಲೈರಿವ್ರ ಹಾಯ್ದನು ಎಂಚೆಂಜರಿ ಸೌಖತ್ತವ ಮೋವ ಮೊರೆಯಾ ಸಿಂಗ ನಿಂಥೌರೇನ್ಗೆ ಖೋಂಚತ್ತ ಅಕ್ಕಾಯ್ಬ ಪಿರಕ್ತನವ ಚೆಕ್ಸೆಂಜರಿ ಎಂಬು
1: ಮತ್ತಿಕ್ ಮಥೌ ನಾ ಚೌವ ಫಮ್ನಾಯ್ಬನಿ ನಿಂಥೌ ಸೇಂಬ ನಿಂಥೌ ಆಕ್ಬ ಫಂಬಾಲ್ ಕನ್ಬ ಮಾಗೆ ಹೋಂಗ್ಲರೊಯ್ದವ ವಾ ಸಕ್ನಿ
2: ಎಂಬು
1: ಅದುಗೆ ಸುಮತಕ್ತ
2: ಎಂಬು
1: ಮೈತೈ ನಿಂಗೊನ್ ಸನಾ ಇ ಅಸಿಬು ಕೃತಿ ಚಂದ್ರ ಮಸಾಮಗ್ನ ಅವೋಂಗ್ ಅವನ್ ಚಾವ್ನ ತಮ್ದು ಅಹೋಂಗಿ ನಿಂಥೌ ಐಂಗೊಂದ ಲುಹೋಂಗ್ ಬಿರೆದನ ಕೃತಿ ಚಂದ್ರ ಮಹಾಕ್ ಯಾವ್ದ್ರಬ ಅಹೋಮ್ ಲೈಪಾಕ್ ಲೌಸಿಂಗ್ ಯಾವ್ದುಬ ಕೋಕ ಚಪ್ ಮನಗದೋರಿವನಿನ ಸನೌಕ್ತೋನ್
3: ನನೈ ಬೋರ್ ಬರುವಾನ ಕುರುಂಜರಿ
1: ಬೋರ್ ಬರುವಾ ಲೌ ಲಂಗ್ಸಲೌ
3: ಫಗನೆ ನಿಂಥೌ ಸನಾಯ್ ಬೆ ಮಪ್ಪುಮ್ನ ಮಕ್ಕಸು ಇಕ್ಕಾಯಿ ಖುಮ್ನವ ಉಚ್ಚರಿ
1: ನಶಿ ಅಹಿಂಸಿದಿ ಖುಂಗಂಗ್ ನಶಿ ಖುಂಜಾಸಿಂಗ್ನ ಥೌಗಲ್ ತೌಜರಗಿ ಹಾಯ್ರಿ
3: ಇನಿಂಥೌ ನೈ ಮಶಿಜ ಮದಿ ಇನಿಂಥೌಗಿ ಪೊಥಾ ಫಂಶಿ ಒಂಥೋಕ್ ಮಸು ತಾನ ಸೆಮ್ಲಂ ಕರಿ
1: ಶನೋಕ್ತೋನ್
2: ಎಂಬು
1: ತರೆಯತ್ಗಿ ಸೆಂಜಾ ಮತ್ತಿಕ್ ಚಾನ ಖುಂಜಾಸಿಂಗ್ದ ಪೀಖೋ
2: ಭಗನಿ ಎಂಬು ಖುಂಜಾಸಿಂಗ್ ಅಸಿ ನನಾವು ಮತ್ತ ಉನಜರುಕಿಗೆ
1: ಉಂಗಾಯ್ಕೋ
2: ಎಂಬು ಕರಿ ಥೌದ
1: ನತೈ ಮಸಿಜಸಿಂಗ್ ಅಸೆ ಪೊಥಾ ಹಲೋ ಲಂಸಾಂಗ್ ಲಾಕ್ಪಗಿ ವರಂ ಲಗನಿ
2: ಭಗನಿ ಎಂಬು ಇತೈ ಮಸಿಜ ಪುನಮ ಪೊಥಾ ಸಂಗ್ಲೇನ್ ಸೋಮ್ದ ಲಿಂಗ್ಸಿನ್ ಬಿಸಿದೋ
1: ಕೊರಂಗನ ಯನಿದಿ ಮಹಕ್ತ ಲಜಹುಗಿ ಸನು
0: ಇನಿಂಥೌ
1: ಗೆಂದೇಲಾ ಬೋರ್ ಬರುವಾಗ ಲೈಂಗಾಕ್ ಲೋನ್ಗಿ ತಾಂಕ ಖರದಂಗ್ ವತಾನ ಹೌಕಿಗೆ
0: ಕರಿಯುವಾನೋ ಇನಿಂಥೌ ಅಹೋಮ್ ಲೈಪಾಕಿ ಸ್ವರ್ಗ ದೇವರಾಜೇಶ್ವರ್ಗಿ ಮಹಾರಾಣಿ ಅಹಲ್ ಕಮಲಾವರಿ ಐ ಲೈಪಾಕ್ಯ ಅರೂಪವ ಲೈರವದಿ ಐಂಗೋಂದ ಹಾನ ತನಪಂ ಥೋಕ್ತವರನೆ ಇನಿಂಥೌ
1: ರಾಣಿ ಅಹೋಮ್ ಯಾಗಿ ಸಕೇಲವಿ ಕಮಲಾವರಿಯ ಲಂಸಾಂಗ್ ಲಾಕ್ಪಗಿ ವಾರಂ ಲಗನಿ ನಾನಾವ್ ಸಿಂಗ ಪೊಥಾ ಜರುರ ಚಲು
0: ಇನಿಂಥೌ ಇನಿಂಥೌಗಿ ಲೈಂಗಾಕ್ ವಯಲ್ದಿ ಲೈಪಾಕ್ ಕಯಾನ ಸಿಂಥಾನೈದು ಅದು ಇನಿಂಥೌ ಲೈಮಕೋಲ್ಗಿ ವಯಲ್ದಿ ನನಾಯಿ ರಾಣಿ ಅಹಲ್ ಕಮಲಾವಡಿನ ಪೆಂಥೋಪ್ಪಂಗಂ ಜದೆದು ಇನಿಂಥೌ
1: ನುಂಗ್ನಾಂಗನು ಲೈಮಕೋಲಸಿದ ರಾಣಿ ಅಹಲ್ ನಂಗಿ ಹಕ್ ಐನ ಖಾಕ್ಲಿ
0: ಇನಿಂಥೌ
1: ಬೋರ್ ಬರ್ವಾ
3: ಇನಿಂಥೌ
1: ಐಗಿ ಕೋಕ್ ಅಸಿದ ಅಹೋಮ ಯಾ ಖಕ್ಕಿದ ಖನ್ಬ ಯಾದ್ರೆ ಮೊಗ್ಲೌ ಸಿಂಗ್ ಹಾಯ್ಬದಿ ಮೈತೈ ಸಿಂಗಿ ಮಪಾವ್ ತಮ್ಮು ತಾಗೆ
3: ಫಗನೆ ನಿಂಥೌ ಮೈತೈನ ಖುಬಂ ಹಂಜಲ್ಲಬ ಮತುಂಗ್ದ ಇನಿಂಥೌದ ತೌಬಿ ಮಲ್ ಉಚ್ಚದನ ಮೈತೈ ನಿಂಥೌ ಸಿಂಗ್ಥಂಗ್ ಖೋಮ ನಮ ಮೊಮ್ ಸಕ್ನ ಯೋಕ್ಷರಕ್ಪಿ ಮಯಾಂಬುಂಗ್ರ ಶ್ಯಾಮ್ನ ಪೊಕ್ಲಂಬಿ ಕುರಂಗನೆ ನೀವು ಅಹೋಮ ಮದೇ ಮೈತೈ ಲೈಪಾಕ್ ಅನಿಗೆ ಪಂಗಲ್ ಸಿಂಬಟ್ನಬ ಇನಿಂಥೌದ ಥಾಜದನ ನೈಶೆಲ್ ಒಯ್ನರೆ ಹೌಜಿಕ್ತಿ ಅಹೋಮಯ ಸಿಂಗ್ನ ಮೈತೈದ ಅಂಗಂಬ ಖುದಿಮಕ್ ಪತೇಂಗ್ ಪಂಕ್ಪಿಫಂ ಥೋಯಿದೋ ಇನಿಂಥೌ
1: ಪಾಂಗನೆ ಮೈತೈಗಿದಮಕ್ತ ಅಹೋಮ ಯಾ ಸಿಂಗಿ ಪಾಂಗಲ್ ಖಾಕ್ಪ ತೌರೋಯ್
0: ಇನಿಂಥೌ
1: ಗೆಂದೇಲಾ
3: ಇನಿಂಥೌ
1: ನಂಗ್ದಿ ನಿಂಥೌ ಸೇಂಬ ಅಸಿಂಬನಿ ನಂಗಿ ಪೌತಾಕ್ನ ಸಹಿ ನೌರಿಬಿ ಸನಾ ಇ ಅಸಿಬು ತೆಖಾವ್ಗಿ ಕೊನುಂಗ್ದ 라니기 반발 동한 기반이
3: 이닝터
1: 하우나 강비 사나 임하나 까리 밤리바 바우덤자르사노 보타비로로 아타우바
3: 파근 이닝터
1: 랭비로 보타비로로
3: 나나이 콩도이 자래
1: 하이로드나 세켈라비 폭닝기와 담로 따르게 능이나 봐
0: 닝토리아 설가디에 바라지의 설기 마틱 마야이디 농돌 캣나 왕이 하이바 마시길람 코이 콩짓 아시나 마이엑 생나 우한디리
1: 세켈라비
0: 군자싱나 마기 마기 통갈다 이싱뿐 아탄바킨두나 레이짠단 마이라 파이두나 닝타우렐기 콩짓부 옥자나방아이람미
1: 아독상나 타겟드르부수 능나 하이브 따르게 하이두나 나시엄시 감라바리아 보타산다 타크리 능나 빠마 뿜나막 삐르게 칸두나 록싱자오바 닝타우쉐엠바 크리티산드라 보타산 요헌크리 하이로 덤로 능이나바오
0: 닝타우렐부 팡라바 아이나 아헨 바카리부 파믈로키니 아이기 라이바키디 마시네 헨독레 칸제이도
1: 아두디 낭 카키나타바 낭게 아코비데 라이바 카나게 담크타디 칼리바
0: 이토 닝타우나 아이가 로이나 할락파 마이타이 이붕 이파 아이기 이레이사 싱세 마시수 사이당 바굼 레리
1: 라니
0: 아이부 타남라가

0: ಎಂಸಿ, ಕರಿಗಿನೋ ನನ್ನ ಇನ್ನ ಸಲ್ ಖೌಗುನಾಯ್ ಸೌಕ್ ಯಾಮ್ನ ಲೋಹಿನಾರಗ ಕರಿಗಿನೋ ಇತೆಂಸಿನ ಕೊಕ್ಥೋಂಗ್ನದುನ ಕದೆ ಕದೆ ನನೌದ ಸಿನಬಿಯೋ
1: ಇತೈ ಮಗಿ ಬುಂಗೋ ಕಾಲ್ಸಿಲಿಯಾ
0: ತೆಂಸಿ
1: ಮೈತೈ ಐ ಖೋಯ್ಗಿ ಲೈಪಾಕ್ತ ನಿಂಗೋಲ್ ನಮ ಪಾಮ್ ಚತ್ಲುಬದ
0: ತೆಂಸಿ
1: ಮಮಾ ಮಪಾ ಮಬುಂಗ್ ಮೌಪಾ ಓಯ್ಬಸಿಂಗ್ನ ಇಂಖೋಲ್ದ ಹೌಬಾ ಮನಾ ಮಸಿಂಗ್ ಹೈರಾ ಅಸುಮ್ನ ಹೇ ಹೇಗ್ ಹಪ್ನೈದೋ ಮಸಿದಿ ನತೈ ಮಸು ಮೈತೈ ಲೈಪಾಕ್ ಕಂಗ್ ಲೈಪಾಕ್ತೋ ನಿಂಗ್ಸಿಂಗ್ ಲೋರೆ
0: ತೆಂಸಿ
1: ಮೈತೈ ಇರೈ ಸಾಸಿಂಗ್ನ ಖುಂದಾರಿಬ ಸರುಯಿ ಸರಾಯಿ ಲಮ್ದಮ್ಗಿ ಪೊಥೋಕ್ ನಾಕ್ತನಿ ಇನಿಂಗ್ ಥೌದ ಕಚ್ಚರಪ್ಪನಿ ಇನಿಂಗ್ ಥೌಗಿ ಕಾದ ಥೇಲು
0: ಭಗನಿ ತಿಂಸಿ ನನಾವು ಕಚ್ಚರುಕಿ
1: ಇಸಿಎಂಸಿ ನನಾವು ಹಂಜರಕ್ಲಿ
2: ರಾಣಿ ಮಹಾರಾಣಿ ನಿಂಗ್ ಥೌಡೆಲ್ ಸ್ವರ್ಗದೇವರಾಜೇಶ್ವರ್ಗಿ ಮಹಾರಾಣಿ ಕುರಂಗನಯನಿ
1: ಇಸಿಎಂಸಿ ಮಿಂಗ್ಥೋಲಸಿದ ಐಗಿರಿ ಚೌಕ್ಥೋಪ್ಪ ಲೈಜದೆ ಮೈತೈ ನಿಂಥೌ ಇತೋ ನೀಬುಂಗೋ ಚಿಂಗ್ಥಂಗ್ ಖೋಂಬಗಿ ಮಮೋಮ್ ಲೋಯ್ ಫೋಂಗ್ದ ಲೋಪಿನಿ ಐದಿ
2: ಲೈರೇಂಬಿ ಮಕ್ಕುಂ ನಿಂಗ್ ಥೀವಿ ನಂಗ್ನ ಇಂದ್ರಬಂಗ್ ಸಸಿದ ಲೆಂಗ್ ಶಿಲ್ಲಕ್ಪದಗಿ ರಾಣಿ ಲೈರಾಂಗ್ ಖುದಿಂಗ್ ಮಕ್ ಕಬೋಕಂಗ್ ಮಪಾನ್ ಒನ್ಕ್ರೆ
1: ಇಸಿಎಂಸಿ
2: ಗಮ್ಲಾದ ಲೈ ತಿಂಗ್ಲಿಬ ಲೈರಾಂಗ್ ದಿ ನಾ ಅಪ್ಪಗಿ ನಾ ಸೋಮ್ ನತ್ತೆ ನಿಂಥೌ ಅಸಿನ ಮಾಗಿ ಮಿತ್ ಮಾಂಗ್ದ ಲೈ ತೇಂಗಿ ಒಯ್ನದಂಗ್ ಗೇಂಗ್ಲಿ
1: ಇಸಿಎಂಸಿಗಿ ಪೌಖೋಂಗ್ ಒಯ್ಬ ವಹೈಸಿಂಗ್ ಅದುಗಿ ಮರಂ ಅಪ್ಪಂಗ್ಬಿನ ನಾವುದಿ ಖಂಜದೆ
2: ಮಸ್ಸಿಗಿ ಮರಂ ಪುಂನಮಕ್ ನಂಗ್ನನಿ ನಂಗ್ನ
1: ಕರಂನ
2: ಇಂದ್ರಬಂಗ್ ಸಸ್ಸಿಗಿ ನಿಂಗ್ ಥೌಡೆಲ ಸಿನದಿ ಖಲ್ಲಿ ಕಸಾರಮದಿ ಮೈತೈ ನಿಂಗ್ ಥೌ ಅನಿಬು ಲಾನ್ ಸೊಗ್ನದನ ಮಹಾಕಿ ಮಖಾ ಪೊಲ್ಹಲಿ
1: ಕರಿ
2: ಮಹಾಕಿ ಮಖಾ ಪೊಲ್ಹಲಿ ಬದಿ ಸ್ವಪ್ನ ತಗಿ ನಿಂಗ್ ಥೌ ಅನಿ ಖಗ್ತನೆ
1: ಸಿಎಂಸಿ
2: ಅದುಗ ಲಾನ್ ಸೊಗ್ನದನ ಮಹಾರಾಣಿ ಕುನ್ಗ ಹೊಂದೋಯ್ದಿ ಮೈತೈ ನಿಂಗೋಲಮಗಿ ಮಖಾ ಪೊಲ್ಹಲಿ ರಾಜೇಶ್ವರ್ ನಿಂಗ್ ಥೌನ ನತೋಂದ ಜೋಯ್ ಸಿಂಗ್ ಮಿಂಗ್ಥೋನ್ ಪೀವದ ನತೋ ನಿಬುಂಗೋ ಸಿಂಗ್ ಥಂಗ್ ಖೋಂಬ ಹರಾವ್ನ ನೋಕ್ಸಕಿ
1: ಸಿಎಂಸಿ
2: ಅದುಗ ನಂಗ್ನ ಐಖೋಯ್ ಕುನ್ಗ ಹೊಂದೋಯ್ದ ಇಸಿಎಂಸಿ ನತ್ರಗ ಇಸೇಬೆ ಮಹಾಯಿನ ಮಿಂಗ್ಥೋನ್ ಪೀವದ ಐಖೋಯ್ನ ಪೆನ್ ಥೊಕ್ಲಂಗನಿ ಖನ್ಬ್ರ
1: ಓ ಇಸಿಎಂಸಿ ಖೋಯ್ಗೆ ನಿಂಗ್ದೋಲ್ನ ಅದು ಚಾವ್ನ ಪೊಂಬ್ಲಂಗನಿ ಹಾಯ್ಬದಿ ನನಾವುದಿ ನೋಂಗ್ ಮತ್ತಸು ಕಲ್ಲುದೆ
2: ಥಾಂಗ್ ಪಾಯ್ದನ ಯಾಲಿಬ ನಂಗ್ನದಿ ಕರಂನ ಸೈನಾ ಪಂಗನಿ
1: ಸಿಎಂಸಿ
2: ನಂಗಿ ನಟಿಕ್ ನಯಾಯಿಗಿ ಥಾಂಗ್ನ ಶೋಕ್ಲಿಬ ಸಿಂಗ ಸೆ ಮಖೋಲ್ ಥೋಕ್ತನ ಕಪ್ಲಿ ಹಾಯ್ಬ ನಂಗ್ ಕಂಗ
1: ಸಿಎಂಸಿ ನನಾವುದಿ ಲಾಯ್ಬಕ್ ಥೀವನಿ ಇಸಿಎಂಸಿಂಗಿ ಥಮೋಯ್ ಮಸಕ್ ಖಂಗ್ಜರೆ ಇನಿಂಗ್ ಥೌಗಿ ಅಯಾಬ ಲೌಜರಗ ಇರೈ ಸಾ ಸಿಂಗ್ನ ಖುಂದಾರಿಬ ಸರುಯಿ ಸರಾಯಿ ಲಮ್ದಮ್ದ ನಿಂಥೌನ ಸಾಬಿರಿಬ ಸಂಗಾಯ್ದುದ ಚಚ್ಚಖ್ರಗೆ
2: ನಂಗ್ನ ಸರುಯಿ ಸರಾಯಿ ಮೋಗ್ಲೌ ಘಾಟ ಸತ್ಕಿ ಬಗಿ ಮರಮ್ಮದು ನಿಂಥೌನ ಹಂಗ್ಲಕ್ಪದ ಪೌಖುಮ್ಮದು ಕಮಲಾವರಿ ಒಯ್ಯಂಗದೋಡಿಬ್ರ
1: ಐದಿ ಅಸೇಂಬ ಪೌಖುಮ್ ಕೈದೌ ಮೈದಸು ಪಿಜಕಿದ್ರಿ
2: ಮಿಯೋಯ್ಬನ ಅಚ್ಚುಮ್ಮಂಗಾಕ್ತ ತೌದುನ ನುಂಗಾಯಿನ ಹಿಂಗ್ಬಯಾ ದೆಹೆಬಸಿ ನಪ್ಪಾಮ್ ನಂದಂ ಸನಾ ಕೊನುಂಗ್ದಗಿ ತಂಜರಕ್ತ
1: ಇಸಿಎಂಸಿ
2: ಅಶೇಂಬ ಅರಾನ್ಬಸು ಖರಸು ಯೈ ಫಗದ ಒಯ್ರಬದಿ ಮದೋ ತೌಗದವನೆ ಮಸೆ ಲೈಂಗಾಕ್ಲೋ
1: ಇಸಿಎಂಸಿನ ಪಾಂಬಿರಿ ಬಸಿ ಕಡಿನು ಮರಂ ಥೊಯ್ದೋಕ್ತಬದ ಇಪ್ಪಾಮ್ ಕೊನುಂಗ್ ಪಾಬನ್ಬದಿ ಫೋಂಗ್ದ ಲೋಕ್ಪಿನ ತಾಬಂಗಂ ಜದೆ
2: ಲೋನಬಿಗಿ ಮಿಂಗ್ ಥೋಲ್ವು ನಸಾಗಿ ಫಿಜೆ ಲೈಟಿಂಗ್ ಹರಾವುನ ಯಾಜರಿಬದು ನಸೇಮ್ ಸಿಂಗ್ದ ಲಾಂಚಿಂಗ್ ನವನಿ ನತ್ತು
1: ಮಿಂಗ್ ಥೋಲಸಿದ ಐನ ಕೊಯ್ದಾರಂಗನಿ ಖನ್ಬಿಬರ ಐನ ಅಹಲ್ ಲೋಯ್ರಬ ನಕ್ಕೊಯ್ಗಿ ನಿಂಗ್ ಥೌರೆ ಲಸಿದ ಲೋನವಿ ಒಯ್ರಕ್ಕಿಬದಿ ಇರೈ ಪಾಕ್ ಮೈ ತೈಲೈ ಪಾಕಿ ಪಂಬಾಲ್ಗಿದ ಮಗ ಕಟ್ಟೋಕ್ಪನಿ ಮಸೀನ ನಿಂಗ್ ಥೌರೆ ರಾಜೇಶ್ವರ್ಗಿ ಅಪ್ಪಾಮ್ಬ ಖುದಿಂಗ್ ಐನ ಆಕ್ಲಿ ಮಸೀಸು ಇಂದ್ರಬಂಸಸಿಗಿ ಯಾಯ್ ಫನಬನಿ ಇತ್ತೋ ನಿಂಗ್ ಥೌನ ಮನಿಂಗ್ ತಂಬಗಿ ಉಸಿನ್ನೋಯ್ ಹನ್ಬಿರವಿ ಐದಿ ಅಹೋಮ್ ಲೈ ಪಾಕ್ನ ಮಿನಾಯೋಯ್ನ ಸಿಜನ್ನರ ಬಸು ಕಾಂಗ್ಲನೆ ಲೋನವಿ ಹಾಯ್ ಬಸಿವು ಕರಂಬ ನುಪ್ಪಿಗಿ ಮಪ್ಪು ಕನಾನ ಪಾಮ್ಲಂಗದಗೆ ಮಸಿದಿ ಇರಾಯ್ ಬಕ್ ನರಾಯ್ ಬಕ್ ತಮ್ ಕ್ರಮ ನೊಂದಂ ಖೋಲ್ನಿ
2: ನೊಂದಂ ಖೋಲ್ದ ತೈನಗನು ರಾಣಿ ಮಿಂಗ್ ಥೋಲ್ದ ಅಪ್ಪಾಂಬ ಪೋಕ್ನೋರಿ ಹೈನ ಮಯಕ್ ಶೆಂಗೋ
1: ಓ ಐಗಿ ಮಾಂಗ್ದ ಲೋನಬಿ ಒಯ್ಬಿರಂ ಲಬಿ ಇಸೇಮ್ಸಿ ಕೊಯ್ದಿ ಅಪ್ಪಾಂಬದ ಯುಂ ಫಂ ಒಯ್ ವಿಕ್ಕಿಬರ
2: ಈ ಚಿಂತಕ್ತ ಕುಮ್ಲಬದಿ ಶೀವನತನ ಕರಿಸು ಪಂಗ್ಲ
1: ಶಿಂಗ್ನರ ಪಕ್ಕೋದಿ ಮೈತ್ರೀವ ಪೀವದ ಕುರಂಗನೆಯನಿಗೆ ಅರುವನತ್ತೆ ಲೈವಕ್ ಮಾನರಬಿ ಲೋನಬಿ ಸಿಂಗ್ ಪನ್ ಸಿಂಗ್ನ ಅಂಗಮ್ಮ ಥೌ ಸಿಂಗ್ನ ನುಪ್ಪೀಬು ಇಯಾ ಯಾವನಿ ಕಲ್ಲಿಬಸಿಗಿ ಮಾಯೋಕ್ತ ಲಾನ್ ಹೌಸಿ ಆರಬದಿ ಲುಚಿಂಗ್ದಿ ಒಯ್ವದ ಕರೆ ಸೋಕ್ಕೆಬ ಪೋಕ್ತದೆ
0: दरबारगी पाउने
2: दरबारगी करी पाउ ओइरबनो इनिंग तो
0: कृति चंद्र बोर बरवाना लैपाक असगी पोया कया खोंकत न मही तुमन थारी मोरान सिंगी गुरु अच्त बूज महंत की थमोई सोप नब थबक नहन तौरी बसिबु चुमली बरा निंतो वाई बसिबु पंबाल नाक नबगिरा नत्रगा अपुन मले पाक मियाम नाक नबगिदम करा
1: निंतो

0: ನಕ್ಕಿ ಮಶಿವು ಮಶಿವು ಐ ಲೋಕ್ತು ನಮ್ಮ ಮಹಾಲೋಹಿತರ
1: ಮನ್ಪಂ ಥೋಕ್ತಿ ನಿಂಥವು ಚಿನ್ನರಿ ಬಪ್ಪಾಂಜಿ ರಾತಿ ಕಾಂತವು ಶ್ರೀ ಬಗಿಚೈ ರಾಕ್ ಪೀಕಿ ಬದುನ ಬೋರ್ ಬರುವಾಗಿ ಅಪ್ಪೇನ್ ಬೋರಂ ಲಗನಿ ನಿಂಥೌದಿ ಬೋರ್ ಬರುವಾನ ಮಾಗಿ ಇಮುಂಗಿ ನಿಂಗೋಲ್ ಮವಾನಿ ಹಾಯ್ನ ಕಲಂಗನಿದ ಇನಿಂಥವು
0: ನಯನಿ
1: ಇನಿಂಥವು
0: ರಾಜನೀತಿ ಇದೆ ರಾಜನೀತಿ
1: ಇನಿಂಥವು
0: ತಾಜಬದು ಕಪ್ಪೆನ್ ಥೋಕ್ಡೋಯ್ದ ಮನಿ ತಮ ವಾ ಥೋಕ್ ಸಿಂಗ್ ಅಪ್ಪವ ಥೌದೋಕ್ ತೊಂ ಥೋಕ್ ಪಂಗಂಬದು ನೀನೇ ಅಪ್ಪವ ರಾಜನೀತಿ ಹರಿವಸೆ
2: ಅಮಾಯ್ ಬರ ಮಾಕಾಂತ ಬೇಸ್ ಬರುವ ನದಿ ವಾಯಾಮ್ ನಂಗಂಗಿಗನು ಹೈಜರಂ ಬನಿದೋ ಇನಿಂಥ
0: ಕರಂ ನತ್ತು ಮಿನ್ನ ಏಂಗ್ದುನ ಲೈಗದಗೆ ಅಹೋಂ ಲೈ ಪಾಕಿ ನೌನ ಏರಿವ ಪುಯಾ ಕಯ ಕೊಂಕತ್ತುನ ಕೃತಿ ಚಂದ್ರ ಪಾಮ್ದವ ಯಾನಿಂಗ್ದವ ಪುಯಾ ಸಿಂಗು ವಾಕ್ಸಿಂಗಿ ನೋಮ ಪಾನ್ಬದಿಗಿ ಪೈಸಿಂದು ನಮ ಇತ್ತಾರತ್ಲಿ ಪುಯಾಯಿಸಿ ಸಿಂಗ ಅದುನ ಇಪ್ಪೋಂಗ್ ಪೋಂಗ್ನ ಲಾವ್ರಿ ಕೃತಿ ಚಂದ್ರ ಬೋರ್ ಬರುವ ನಂಗ್ಸು ಪೊಯಾನ ತಾಂಗೋಯ್ ಓನ್ ಮಗೊಮ್ಮ ನಂಗೆ ಸಗೈ ತುಂಬೋಯೋ ಹಾಯ್ನ ಮಾಗಿ ಮಥಕ್ತ ಮಾಗಿ ಮಥಕ್ತ ಕನಾನುಭವ ಸುಮ್ಮನ ಲಾವ್ ನಮ್ಗನೆ ನಮ್ಲಿವಸೆ ನಮ್ಲಿವಸೇ ಐಗಿ ತವಿನ್ ಸಿನ್ ಮಾಲ್ ಹೋಯ್ತರ
2: ಚಂಜನ ನಂಗು ಕೊನು ನಸಿದ ತಾಂಗ್ಸಿಲ್ಲಕ್ ಬದಗಿ ಸಿಂಗ್ನವಾಗಿ ಸಿಂಗ್ನವಂಗ ಆಗ್ತು ಪೊಗಳತೆ ಮತ್ತೆ ನಿಂಥವಿ ಪುನ್ಸಿ ಲೋಯ್ಕಿನವ ನಂಗೆ ಈ ನಿಂಥವು ಸೀವ ಯಾವ ಇದಾಗ ಬಿಚಕ್ಕತೆ ಮತ್ತೆ ಮಧುಮಿ ನಂಬನೆ ನಂಬನತೆ ನಂಗ್ನ ರಾಣಿ ಒರದಿವ ಸಿವು ಇಂದ್ರ ಬಂಗ ಸಸಿಗೆ ಭಾಮಾಲಿ ಇಂಥ ನಬ್ರ
1: ಮತ್ತೆ
2: ಸಲೋ ಸರ್ಕ ಸಲೋ ತಾಂಗ್ಜಲಿನ ಶಿವ ತಾನ್ ಥೋಕ್ಪಗೆ ಯಾವ ನನಾಯ್ ಕಮಲಾಬರಿ ಯೋಜಗೆ ನಿಂತೋ ಹೌಗತ್ಪಿರೋಯ್ ನಿಂತೋ ಸನಾಯ ತಂಗ್ ತಾವ್ ತಬಿರೋಯ್ ನಿಂತೋ
0: ರಾಣಿ
2: ಲೈಪಾಕ್ ಮಿಯಾಂ ಪುಂನಮಕ್ ಇಂದ್ರ ಬಂಗ್ಸಗೆ ಮಪ್ಪು ನುಂಗಾಯ್ ಮತಾಗ್ರೆ
3: ಇನಿಂಗ್